ಎಲ್ಲಿ ಬಿಟ್ಟಂಬಿಲ್ಲ ಇನ್ಸಿ ತನ್ನ ಶೇವ್ ದೊರ್ಕೆಸರು ಹೋಗಿದೆ ಕೈ ತಪ್ಪ ಪಂಜಾಯಿ ಸಭ್ಯ ಪುಪ್ಪಮ್ಮ ಐ ಡಪ್ಪಮ್ಮ ಯಾಜ್ಯ ತಲ್ಮಿ ಬಲೂಡ ಒಕ್ಕೋ ನಮ್ಮಂಜಿನ ನಡುವ ಯೋಪನ ನಟೆ ಇಕ್ಕಾಯ್ ಇಕ್ಕಾಯ್ ಪಿಗಾಲ್